0: ಹೇಳಲು ಹೋಗುತ್ತಾ
1: ಸ್ವತಃ ತುಕಾರಾಮ ಮಹಾರಾಜನ ಪೈದೆ ಆಸತಿ ಹೋಗಲ್ಲ
0: ಸ್ವತಃ ಧರ್ಮ ಮಾರ್ತನಾಜ ಮನೆ ಧೇನೆ ಅಲ್ಲೆಲ್ಲ ಹೋಗುತ್ತಾ
1: ಅನಗೋಷ್ಠ ಧೇನದ ಅಲ್ಲಿ ರಾಗಾಲ ಮಾರ್ತಂಡಲ ಜಾ ಬೀಳಲ್ಲ
0: ಗುರುದುದಿ ತುಕಾರಾಮ ಮಹಾರಾಜನ
1: ಐ ಬುಲ್ತುದಿ ಇಳಿಲ್ಲ
0: ಅರೆ ತುಕಾರಾಮ
1: ಕಾಯ್ದ ದೇವ
0: ಈ ಅವಗಲೇ ಬಂದ್ ಕರ್
1: ಬಂದ್ ಕರ್ ಬಂದ್ ಕರ್ ಮಂಜಿ ಬಂದ್ ಕರ್
0: ಯಾವ ಹೇಳ ಹೇ ಬರೀ ಅಭಿಮಾನಿ ಹೇಳಿ ತರ್ ತುಕಾರಾಮ ಮಹಾರಾಜ ಅಭಿಮಾನಿ ಮಂಜಿ ಪಾಚವ ವೇದ ಹೇ ಬರ್ಕ
1: ಅನಾಗದಿ ಇಳಿಲ್ಲ
0: ಸಾಂಗಿಟ್ಲೋಕರ್ಮನು ಧರ್ಮ ಮಾರ್ತಂಡಾನ್
1: ಅಗದಿ ಭಗವಾನ್ ಇಸ್ವಾನ್ ಘೇವು ಅಂತ
0: ಅಳಂದಿ ಜಾಡ್ ಹೋ ಮಂದಿ
1: ತಾಕೊಂದ್ರಿ ಅವರ್ಗ